ವಾಹ್ಗುರು ವಾಹ್ಗುರು ವಾಹ್ಗುರು ವಾಹ್ಗುರು ವಾಹ್ಗುರು ವಾಹ್ಗುರು ವಾಹ್ಗುರು ವಾಹ್ಗುರು.

ಸಾಗರವು ಸಹ ಸಂಘಗಳು ಸಾಗರ್ತರು. ಆರ್ತನಕ್ಕೆ ಬರಲೇವ ಪಂಡ ನಾನು ಗುರು ಪೂರೇ ನಮಸ್ಕಾರ ಕೇಮ ಕುಶಲ ಸಹಜ ಅನಂದ ಸಾ ಸಂಘ ಭಜ ಪರಮಾನಂದ ನರಕ ನಿವಾರು ಧಾರೋ ಜಿಯೋ ಗುಣ ಗೋವಿಂದ ಮಂದರಾಜ ಪಿಯೋ ಚಚ್ಚಿತ ಓ ನಾರಾಯಣ ಏಕೇಕ ರೂಪ ಜಾಗೇ ರಂಗನೇಕ